ಮಾಡ್ತೇನ ಮಹಾರಾಜ ಮಾಲಿಕ್ ತಾವ ಸಲಂದೇಸ್ ಎಲ್ಲ ಹಮ್ರಕೋ ಬಿಗರ್ ಬಿ ಮೆಟ್ಟೆಲ್ಲ ಬ್ಲೆಸ್ ಜಂಗಿ ಸೆ ಗಾನಿ ಬಯಂದಲೇನ್ ಬಿಕೋ.